ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿಮ್ತ ಧಿ